ಪ್ರಭನೇಕ ದೇಹಂ ಆಶವಾನ ಅಲ್ಬರ್ ಸೇರಿ ಒಂದು ಬೇಪರ ಪ್ರೇಮ ಮನು ಶಮಾದಾನ ಸೇವೆ ಕೋಯತ ಕೋನ ಬೇಕರೆನ್ ಸಜೇ ದಿಬರ ರಬಂಸಿ ನೋ ದೇ ದೋನ ಜಿಂಕರೆನ್ ವಾಕ್ ಮೋನ ರೋಕರೆನ್ ತವೆ ತೇ ತೋ ಜೋನ ವಿನು ಮು ಶಮಾದಾನ ವೇದನ್ ತೋ ಬು ತೋ ಶೋಯ ಪೇರಿಯಾನ ಬದರ ಕಂಜ ಬೋಜೋ ರೇ ಜಿರೆ ಪರಿಯಾನ ಕಿಶಿ ಕೋತೆ ಆದ್ಮಿನಿ ಹಬ್ದಾನ ಯೆ ಆನಿನ್ ಬೋಜೋ ರೇ ಮುಗ್ರ ಬೇಲ್ ಕಸ್ರ ರಂಗಿಲ್ ಬರ್ಜೋ ಬಲಗಲಿ ದೋಯ ರೋಕರೆನ್ ಲಿಕೆಲೆ ಕಾಮ ಮೇಕರೆನ್.